0: ನನ್ನ ಡೌಟ್
1: ಕೊಡಿಯ ಯಾವ ಫೇಗರ್ ಕಾಣ ಒಡದಜೋ ಚೂಡೋಕು ಪುನ್ಸಾನ್ ಸಸಿರು ತಮೇನಿ ಕ್ರಮಾ ಜಗಾಯಿ ಮೇದಸ್ ತೆನ್ಶಿ ವಾನಲ್ಲನೆ ಸೋಕಾ
2: ಕೈ
0: ಹೈ
2: ಸೋತರ ವಿಜಿನ್ ಕೆಮ್ಮೋ ಹಾಲೆ
3: 俺たちの目標は車ではない、ヤンフェイだ。